ಕರೀ ವಿಭಿನ್ನ ಸ್ಟಾರ್ 487 ಸ್ಟಾರ್ 31 ಹಾಶ್ ಕನೋಗೊರೆ ತಿಗಿತಿ ಕೆವಿಂಗೊರೆ ನಸಿರಿಂಗಿ ಮಗನ ಮತ್ತಾನೊಂದರಿ ಅಸ್ಯರಿಯರ ಮರತತಸ್ಯನ ಮತ್ತಿಕಾರಿ ವುವನ್ನ ಸಿರಿಂಗಿ ವಾತೊತ್ತೊ ಫನ್ ಡೇ ಇರತೆ ತೊಕುವೆನೆ ಐ ಲವ್ ಎಂಬು ಡಾಟ್ ಕಾಮ್ ವಿಯು ಟಿಕೆಟ್ ನಕಮೆ ಮೆಕಾವೆ ಮುಆರೊ ಎಫ್ ಎಂ